0: ಲೀಲಾಜ್ಜನವಧಿಕ ಅತಿಶಯ ಅಸಂಖ್ಯ ಕಲ್ಯಾಣ ಗುಣಗಳ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ ಶ್ರೀರಾಮಚಂದ್ರಂ ಶರಣಮಹಂ ಪ್ರಪದ್ಯೆ.
1: ಓಂ ಅಪ್ರಮೇಯ ಕೃಪಾರತ್ನಾಕರಾಯ
0: ಭಗವತೇ ಶ್ರೀರಾಮಚಂದ್ರಾಯ ನಮಃ. ಚರಣಕಮಲೇ ಸುಮಂತ ಪುಷ್ಪಾಂಜಲಿಂ.

ಸ್ವಜನಂ ಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನೀಯ ಮದೂತಾನಾಂ ರಾಮ ರಾಮೇಶ ಗರ್ಜನಂ ಶ್ರೀ ಸೀತಾರಾಮ ನಾಂ ಮಹಾರಾಜ ಕೀ ಸಂತವಣೆ ಪರಮಾರ್ಥಿ ಭೇಷರೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ಭಾಗ ಜಾಯ ಮದೂತ್ ಶ್ರೀ ಸೀತಾ